ವಿಭುಶಂಕರೇಂದ್ರ ಮಹಿತಾಭಿರಚಿತೆ ಆಕಾಶಿಂಧುಕಮಲಾನಿ ಮನೋಹರಾಣಿ ಆದಾಯ ಪಾದಯ ಗಮನ ಚೈತುಂ ಪ್ರಭ.

ಸ್ವಸ್ವಾಧಿಕಾರ ಮಹಿಮಾಧಿಕಮರ್ಥಯಂತೆ ಶ್ರೀವೆಂಕಟಾಚಲಪತೇ ತವ ಸುಪ್ರಭಾತಂ. ಸೂರ್ಯೇಂದು ಭೌಮ ಸಭಾಪತಿಕಾಶ ಸೌರಿ ಸ್ವರ್ಭಾನುಕೇತು ದಿವಿಷತ್ ಪರಿಷತ್ ಪ್ರಧಾನ ಸ್ವತಃ ಸದಾ ಚರಮ.

ಪಾರ್ಥಾಯ ತತ್ಸದೃಶಸಾರಧಿನಾ ತ್ವಯೈವ ಯೋಗದರ್ಶಿತೌ ಶರಣಂ ವ್ರಜೇತಿ ಭೂಯೋಪಿ ಮಕ್ಷಮಿಹತೌ ಕರ